ni die nim die ni nyansa ene asida ene tumi eyeye nyankopon dia dada ewade da wase ewade da wase ewade da wase wo bai bon chesopa no credie wa ye ye ah ewade what done the di achire yen ne dey say e kan ti asefo ho a ne ye kan ni say enye ye ho den enye ye sika enye ye modern mo nemum eye adum na odi adum yen enti ye da wase